0: ಏಟ್ಟ ಗಾರಿ ಗಾರಿ ಗಾರಿತ ರೀ ಸರಿ ಸರಿ ಸನಿ ಸಾನಿ ಸಾನಿ ಸಾನಿ ಅನ್ನಿಯ ಮಾಗರಿದನಿ ದಬಮ ಗಾರಿದನಿ ದಬಮಗ ರೀತನಿ ದಬಮ ಪದ ಏಟ್ಟ ಸಾರಿ ಗರಿ ಗರಿ ಗರಿ ಗರಿಗ ನೀ ಸರಿ ಸರಿ ಸರಿ ಸರಿ ಸರಿ ದಾನಿ ಸನಿ ಸನಿ ಸನಿ ಸನಿ ಸನ್ನಿಯ ರೀ ಗರಿ ಸನಿ ಸಾರಿ ಸನಿ ದನಿ ಸನಿ ದಬ ದಾನಿ ದಬ ಮಮ ಪದ ಪಾದರಿ ದಾನಿ ವಿ ಹೇಟ್ಟ ಗರಿ ಗರಿ ಸನಿ ಸನಿ ದಿ ಸರಿ ಸರಿ ದನಿ ಸನ್ನಿಯ ಮಮ ಗರಿ ಗರಿ ಗ ಸರಿ ಸರಿ ನಿ ದನಿ ದೇಟ್ಟ ಗರಿ ಸರಿ ಸನಿ ಸಾನಿ ದನಿ ದಬ ಅನ್ನಿಯ ಮಾ ಪದ ಪಾದನಿ ದಾನಿ ದನಿ ಸರಿ ದೇಟ್ಟ ಗರಿ ಮ ಗರಿ ದಿ ಗರಿ ದಿ ಸನಿ ಅನ್ನಿಯ ಸರಿ ಗ ಗರಿ ದಿ ಗರಿ ದಿ ಸನಿ ದನಿ ದೇಟ್ಟ ದಿ ಗರಿ ಗ ಅನ್ನಿಯ ಪದ ಪದ ದೇಟ್ಟ ಸನಿ ದನಿ ಅನ್ನಿಯ ದಿ ದನಿ ದೇಟ್ಟ ಅನ್ನಿಯ ದೇಟ್ಟ ಅನ್ನಿಯ
1: പ്രിയപ്പെട്ട ശ്രോതാക്കളെ, റേഡിയോ മലബാറിന്റെ മധുരഗീതങ്ങളിലൂടെ നമ്മൾ അടുത്തതായി കേൾക്കാൻ പോകുന്ന ഗാനം 1977 മധുരസ്വപ്നം എന്ന സിനിമയിൽ നിന്നുള്ളതാണ്. പിടിച്ചാൽ പുളിങ്കൊമ്പിൽ പിടിക്കണം, കുടിച്ചാൽ ഇളനീര് കുടിക്കണം എന്ന് തുടങ്ങുന്ന വരികൾ എഴുതിയത് ശ്രീകുമാരൻ തമ്പി. സംഗീതം MK അർജുനൻ, പാടിയത് ജോളി അബ്രഹാം, അമ്പിളി രാജശേഖരൻ.